ದುರ್ಬತ ಆಕಾಶಕ್ಕೂ ತಂದಲೆ ಉಲ್ಕಾ ಭೂಪತಿತ ಹುಳ ಜೀ ನೇತ್ರಗಳು ಸಪ್ತ ಸಾಗರಗಳು ಕೂತಪ್ತ ಕರಿದೈಪ ಏ ಬಹಿ ಅತಿ ತಿಂಕೋ ಬಹಳ ಭಾಗವತರ ಜಗನ್ನಾಥ ದಾಸ ಲಿಖಿಲೆ ಅತಿ

0: kot saragam tinggi, nami tinggal Indian, ainte aborjin agam ispo, kerja kini mengam lebaran sarap metiji, kompost agam tinggi, kerja kini jadi malayan serobaling pilih Indian, doang asin dolo, abang kerja kini aman raji masa dia udah kerja aja, nami kerja aman raji, 50 boso, 60 boso, tuh apa be, jangan malah setan urea saro, amonia saro, potas saro kerja kini, kimi kerja saro agam ispo, makanya kuda gatu guna sele. Doangan
1: dolar
0: dakwa roga naru taitum
1: ha
0: ditum dewa dakwa ai ha bu pontu de de kana sele malete nyanga dele gobor saro agam tispo khot saro agam tinji kanja ki mal jadi srobaling pile makna agnaga ajun jun poni poriwade te ronko neite saron deite saron dal gulubende donga se dola etele mal dongla se nire gegra
1: aude
0: purbanda kin jojun ji yuyun ja khin se do tangjob gragana sele abe tambegra sroba kani satta tangni na songtang ba te panrasa pa sel jide
1: aude au
0: itra se khatra gragana sele
1: aude
0: trenti na sel da ni janga ne wa ta tangje wa ta saram pil ji mantram dongen dola dakulo bilo ge gragana se tangjob abe sroba rungul ji
1: aude
0: satta tangje ba tangni na songtang ba te ngate saram me mel
1: aude
0: ha aude janga te purba ta melji namjod melatagana melwendo ang suku dekote
1: de
0: ele kanto nami sarana berndele de ai etele nami ajogale tingalende sing sing motorcycle ndel de gadi gura gam
1: gadi gura nami tabing manda jona ali ji to
0: au
1: gadi lungan nami nyale jinne
0: ise tarachi
1: au au
0: eta sar gadi mat pidi ga kol re na rut bolo ki sab bin manda
1: sing sing
0: gadi ndele re ali bodale nyangan lan ji nami gadi sing sing ati ji nil ji da kuchitam do gari na kulben deli ja de
1: aude
0: aint ki amandra aint ki apsei 18 barso asu apsi yakin gari asu ibe de
1: aude
0: ha artion ji rules allah hisab re ha dai ni hisab re eta sale aint apsi ki 18 barso pate ani dial gen license amel driving license kam chi
1: aude
0: amme amele gari sui leben den
1: dol
0: dol khote jodi 18 barso asu apsi gari sui te ongi sam police und ki nola atyon nam lenjiren patanadong jorimana le teji
1: aude
0: butale ti jo awanji ayanji
1: aw aw
0: nyando ani pasai ambe nyando gadi na tille
1: aude
0: kana dosa ambe loge patan awa ayanji ado jorimana le tuji
1: aude
0: kana sel malete gadi jodi malen suilu benden malen license ato kolibe gadi mar police na malibe
1: aude
0: ha kagaj potor na sab jodi sri dakulende bansa takote
1: aude aw
0: bavambar na limita pilembe
1: aude
0: jene ಬೋಟನಾ ಪಿಲೆಂಬೆ ಅನನ್ ದಜನ್ ನಿಯಮ ಡಕೋ ಪಂಜಾಕಿಂದ ದಮಲ್ಲ ನಿಯಮ ಪಳಬಾಲವೆಂದೆ ಗಾಡಿನ್ ಸ್ವಿಲ್ವೆ ಬಕ್ಸಟಕೋತೆ
1: ಆವ್
0: ಆವ್ ನಲೆ ನಮ್ತೋ ಪೊಲುಸನ ಡಕಂಕ ಆಜಿಲ್ವೆ ಎಲಿಮೆಂಟ ಪಿಲೆಂಬೆಂದೆ ಬರ ಇತಮಲ್ಲ ತಂಕಾನ್ ಜಿಚಿ ಫೈನ್ ಮಲ್ಲಚಿ
1: ಆವ್
0: ಆವ್ ಕಾಜ ಪತ್ರ ಬರ ಡಕೊಲೆಂದೆ ಫೈನ್ ದೆತೆ ಕನಸೆಲ್ ಮಲ್ಲ ಗಾಡಿನ ಸ್ವಿತ್ವಾ ಕಾಡಿ ಮಲ್ಲ ಸಾಬ್ಬಿಂ ಕಾಜ ಪತ್ರ ಡಾಕ್ಯುಮೆಂಟ್ ದಾಕೈ ಮಂಗಸಗಾನ್ ಡಕಾನ್ ಡಕೊಲೆ ವಾಂತಿಲ್ವೆ ಗಾಡಿ ಲೆಂಗೆಂದೆ ಮಲ್ಲ ಸತ್ರಕರತೆ ಡೋಲ್ ಡಕೋತೆ
1: ಆವ್
0: ಆವ್ ಕನ ಗಾಡಿನ್ ದಾಕೈ ನೀತಿ ನಿಯಮ ಯಂಗಂದೆ ಬಂಗ್ತರ ಕೋತೆ ಕಂಜಾಕಿಂ ಅಬೇನಾಸನ ಬೋತೆ ದ ಗುಲೆನ್ ಗುಡೆನ್ ರೈಬನ್ ಮಲ್ ನಮ್ದ
1: ರೋಬೆಲ್
0: ಆ ರುಬೆನ್
1: ರೋಯ್ತ
0: ರುಬೆನ್ ರೋಯ್ತ ಬಯಾನ ಬೆರ್ನ ಅಂದಂ ಬಾ
1: ಆವ್ಡೆ
0: ಹಾ
1: ಆವ್ ಆವ್
0: ani abe heavy driver ha
1: dolga
0: ni galam etele laga minum dele ani gadin tuite ha anna mode duben buyangra berna
1: aw
2: aw ai bunan lintam lintam
3: ai lintam
2: vasade
3: vaksa
2: ai vana melin
3: kaza gadi bank duty ire prayara
2: ha duty
3: oh
2: gadin solaite phong
3: oh gadi solaite
2: itina gadi solaite ro
3: sauru sakyan sauru sakya
2: ha sauru sakya
3: oh
2: sauru sakya gan binden ti a gadi kitro
3: asak dilen
2: ah nam gari jake yang ngati choko na gam timbere unji chokya andoku de na gam tur chokya andoku ele kan solo chokya ambole iti aman iti lord tu plante
3: ade munji labonji koila
2: koila ah ama etran driver ating minyum de tam
3: nen 15 barsa de tin
2: 15 barsa o gai nam to 2025 26 gama 2026 den agam tur bunya nam aman to driver driver jake aniyam jake iti indaku bunya bagbir na oblinga gam len den nam ಸರಮರ ನನ್ನ ಗ್ರಂಥ ಜಿನ ಡ್ರೈವರ್ ದೇನ್ ಜಾಂಗಾ ಮಿತಿನಿ ತಿನ್ ಲೈಸೆನ್ಸ್ ತಬ್ಬಿನ ಐತಿ ಇತಿನಿ ತಿನ ಡಾಕ್ಯುಮೆಂಟ್ಸ್ ರೈ ಸೈಡ್ ಕೊಡ್ಕು ನಾ
3: ಹಾ ಡ್ರೈವರ್ ಸಬ್ ಜಾಲ ವಿಂದನ್ ಡಿಎಲ್ ದೇನ್ ಮನನ್ ಆರ್ಡರ್ ಕಾರ್ಡ್ಸ್ ನಾ ಸೈ ಲ್ಯಾಬ್ ಕನೆ 12 ಅಪ್ಸಲೆ ಆರ್ಡರ್ ಕಾರ್ಡ್ಸ್ ನಾ ಸೈ ಜನ ಕನಿ ಸೋಡಾ ಗಲನ್ ಜಪ್ಸಲೆ ಪರ್ವಿಲ್ ಅಪ್ಸಲೆ ಸಲ ಸಬ್ ಜಾತೈ ಗಾನ್ ಲ ವಿಂದನ್ ಆರ್ಡರ್ ಕಾರ್ಡ್ ಅನ್ ಜನ್ಮ ತಾರೀಖ್ ಕನ್
2: ಹಾ